ಮಾಡಾರಾಯ್ ಇಳೆಗಾಲೋ ಮುರಾದವಣೋ ಮಗಾಳೋ ಮರಾಮಳಾಜಿಯಾಜಯಾಂಗಾಮಾರಾಯ್ ಇಳೆಗಾಲೋ ಮುರಾದವಣೋ ಮಗಾಳೋ ಮರ ಮಗಾಳು ಮರ ಎನ್ನು ರೀಣಿ ಮಣಾಂಗಾಂಡೋ ಯಂಗಾ ಜಲು ಜಲು ಇರಾಗಾಯು ವಾಳು ಮರನಾ ಎಂದು ರೀಣಿ ಮಣಾಂಗಾಂಡೋ ಯಂಗಾ ಜಲು.